ಬೇಕಿದೆ. ನಮ್ಮ ಜನರು ತಗೊಂಬೋದಿ, ನಮ್ಮ ಜನ ತಗೊಂಬೋದಿ, ಅಕ್ಕ ತಗೊಂಬೋದಿ, ಮೋರತ ತಗೊಂಬೋದಿ, ಮಜ್ಜಾರ್ಗ ತಗೊಂಬೋದಿ, ಅಲ್ಫಾನ್ಸ ಪಾಲ್ ಮಜ್ಜಾರ್ಗ, ಸೋಮ ಪಾಲ್ ಮಜ್ಜಾರ್ಗ, ಉಮ್ಮು ಪಾಲ್ ಮಜ್ಜಾರ್ಗ, ಹರಿಫಾಲ್ ಮಜ್ಜಾರ್ಗ, ಅದ್ಮಾನ್ ಪಾಲ್ ಮಜ್ಜಾರ್ಗ, ಉಮ್ಮು ಪಾಲ್ ಮಜ್ಜಾರ್ಗ, ಯಾಸಿನ್ ಪಾಲ್ ಮಜ್ಜಾರ್ಗ, ಏಳು ಮಜ್ಜಾರ್ಗಿ ಜಂಬೋಯ್ ತಗೊಳ್ಳಿ ಅಂತ ಅವಳು.

ಅಮ್ಮತಂಬ ಸೇನ್ ಬರ್ಮಾ ಅಲ್ಲಿ ಬರ್ಮಾ ಎಲ್ಲಿ ಬರ್ಮಾ ಮದ್ದ ಸೇನ್ ಬರ್ಮಾ ಯಾಜರು ಪ್ರಾಬಿಜೋ ಯಾಜರು ತುಂಬ ಸೇನ್ ಚಿಲಂಬು ಡೀಶ್ವಿ ಅಭಿ ಅಮ್ಮದು ಮರಿಯಾನ್.